ಆಕಾಶವಾಣಿ ಇಂಫಾಲ್ ಹೌಜಿಕ್ ಗಸಿ ನೋಮಗಿ ಚಾನೆಲ್ ಅಸಿದ ಮಖಾತಾನ ಸಂದೋಕ್ಸಗದಬ ಥೌಡಮ್ ಸಿಂಗ್ ಸಂಲಪ್ನ ನಿಂಶಿಂಜರಿ ಹೌಜಿ ಅಯುಕ್ ಪುಂಗ್ ತರುಕ್ ಮಿನಿ ತರ ಚಪ್ಪ ಮತಂದ ಲಾಂಥೋಕ್ತುನ ಥಾನ.

0: ನಂಗಿನ ಸರ್ ಸಿಗ್ರ ನಂಗೆ ಒಕ್ಕಿದ್ದೇನೆ ಕನ್ನಡದಲ್ಲೇ ಹೇಳಿ ಪ್ರಸಾದ ನನ್ನ ಮ್ಯೂಸಿಕ್ ಸಿಗುತ್ತ ಮುಗೈ
1: ದಾನೊಂಗಿಂದಿ ತುಪಿ ಮಸಕ್ ಹಸ್ದವ ಕಾಯ್ದೆ ಭಂಗನೆಗೆನೆ ನಸಕ್ ಹಾಯ್ದೆ ಕುತಿ ಕುಚು ಹಾಯ್ದೆ ತಿಕ್ಕ.

ಇಸೇ ಇಸಿ ತಹನ್ ಜಖಿ ಬಗಲ್ವಿನೇನ ನಸಿಗೆ ದಮಕ್ತದಿ ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಥೊಡಮ್ದ ಲೈವ್ ಫೋನಿಂಗ್ ಪ್ರೋಗ್ರಾಮ್ ಮಣಿಪುರಿ ಫಿಲ್ಮ್ ಇಸೈ ಲಾಂಥೋಕ್ಸಬ ಮತಾಂಗ್ ಅಸಿದ ಲೋಜರೆ ಕೋಲ್ ತೌಬಿರಕ್ತುನ ಥೊಡಮ್ ಅಸಿಬು ಮಪುಂಗ್ ಫಾನ್ ಬಿಕಿ ಬಾಮದಿ ಥೊಡಮ್ ಅಸಿಬು ತಾಬಿರಿ ಬಾ ಮಯಾಂ ಪುನ್ವ ಮಕ್ಪು ಅಮುಕಾ ನಾ ಖುಡುಮ್ಜರಿ ನಸಿಗೆ ಥೊಡಮ್ ಅಸಿದ ಇಂಜಿನಿಯರ್ ಆನ್ ಡ್ಯೂಟಿದ ಲೈಬಿರಿಬಸಿಂದಿ ನಾಂಗೋಮ್ ಜಯಚಂದ್ರ ಮದಿ ಇಲಾಂಗ್ಬಮ್ ಉಪೇಂದ್ರ ನಸಿಗೆ ಡ್ಯೂಟಿ ರೂಮ್ ಮ್ಯಾನೇಜ್ಮೆಂಟ್ಗೆ ಥೌ ಪುಬಿರಿಬಿ ಮೈಬಮ್ ಸೀಮಾ ಅಮದಿ ಅದೊಂಗಿ ಕೋಲ್ ಒಕ್ಚಕಿಬಿ ಲೈಟೋಂಗ್ಬಮ್ ರಂಜನಾ ಅದೊಮ್ನ ಥೊರಮ್ ತಾಬಿರಿಬಸಿ ಮೇಘಹರ್ಷಾ ಮಹುಮ್ ದಸ್ಮಿಕ್ ಮಂಗಾಗಿ ಎಫ್ ಎಂ ಸಂಗಾಯ್ ಚೆನೆಲ್ದಗಿನಿ.

ಅರಿಜಿತ್ ಸಿಂಗ್ನ ಸಕ್ಪ ಗೀತ ಮತಾಬಿರೆ. ಮತಂಗ್ದ ಮುಲೇಜರೆ ಶ್ರೇಯಾ ಘೋಷಾಲ್, ರಿತು ರಾಜ್, ಅರಿಜಿತ್ ಸಿಂಗ್ ಅಮದಿ ಮಯಾಮ್ಗೆ ಪೂರ್ವ ಕೊಂಜದೇ ಸೇಮಾ.

0: ಅದೊಂದು ಥರಂ ತಾಬಿರಿ ಬಸ್ಸಿ ಮೆಗಾರ್ ಸಾಮಹುಂ ದಸ್ಮಿಕ್ ಮಂಗಾಗಿ ಎಫ್ ಎಂ ಸಂಗಾಯ್ ಚೆನೆಲ್ದಗಿನಿ ಚೆನೆಲ್ ಅಸಿದಗಿ ತೊಗಾನ್ ತೊಗಾನ್ ಬಾ ಮಖಲ್ ಮಥಿರಿ ಥೌರಂ ಸಿಂಗ್ ಮಯಾಮ್ನ ಲೇಪ್ತನ ತಾಬಿರಿ ಲೇಪ್ತನ ದುಮಕ್ ತಾಬಿಯು ಹುಜಿಕ್ ಮಖಾ ತಾಬಾ ಚೆನೆಲ್ ಅಸಿಗಿ ನುಂಗಾಯ್ರಬ ಥೌರಂ ಸಿಂಗ್ ಲಾಂಥೋಕ್ಪಿನಬಗಿದಮಕ್ ಮೇರಿನಾ ಒಯ್ನಾಮ್ದ ಅಮು ಖುಷಿ ನಜರಿ
1: ಥಾಗಚರಿ ಲೊಯ್ತೊಂಬಂ ರಂಜನಾ ಥೌರಂ ತಾಬಿರಿಬ ಖ್ವಾಯ್ ಪುಂನಮಕ್ಪು ಮೇರಿನಾ ಒಯ್ನಾಮ್ನ ತರಾಮ್ನೋಕ್ಚರಿ ಖುರುಂಜರಿ
2: ಲಂದಂ ಮಸಿದ ಯೌರಕ್ ಲಬದ
3: ಅಪೋಲೋ ಕ್ಲಿನಿಕ್ ಇಂಫಾಲ್
2: ಮಿರಂದ ಸತ್ತುನು ಶೇಲಮದಿ ಮತ ಮಂಗಂದನ ವರ್ಲ್ಡ್ ಕ್ಲಾಸ್ ಹೆಲ್ತ್ ಕೇರ್ ಗಿ ಕುದೋಂ ಚಾಬ ಲೋಬಿಯು
3: ಎಕ್ಸ್ಪರ್ಟ್ ಡಾಕ್ಟರ್ ಸಿಂಗ ತಾತೋಕ್ ತಾ ಸಿಂ ತೌಬ ಕಾಂಪ್ರಿಹೆನ್ಸಿವ್ ಹೆಲ್ತ್ ಚೆಕ್ಅಪ್ ಅಡ್ವಾನ್ಸ್ ಟೋರಿಬ ಡಯಾಗ್ನೋಸ್ಟಿಕ್ ಸರ್ವಿಸಸ್
2: ಹೋಮ್ ಸ್ಯಾಂಪಲ್ ಕಲೆಕ್ಷನ್ ಚಿಂಬಾ ಅದೋಮ್ನ ಪಾಮ್ಲಿವ ಸರ್ವಿಸ್ ಕುದಿಂಗ್ಮಕ್ ಮಫಂ ಅಮತ್ತದ ಫಂಗಲ್ಲಿಬ
3: ಅಪೋಲೋ ಕ್ಲಿನಿಕ್ ಇಂಫಾಲ್ ದ ಗಸಿಮಗ್ ಲಾಕ್ಪಿದುನ ಲಂದಂ ಮಸಿಗಿ ಮಿಯಾಮ್ ದ ಪೀರಿಬ ಥಸಬ ಯಾರಬ ಕ್ವಾಲಿಟಿ ಲೈಬ ಅನಾ ಲಯೆಂಗಿ ಕುದೋಂ ಚಾಬ ಲೋಬಿಯು ಅಪೋಲೋ ಕ್ಲಿನಿಕ್ ಇಂಫಾಲ್ ಮಾಲೋಮ್ ತುಲಿಯಾಯ್ಮಾ ಅಪೋಸಿಟ್ ಟೆರಿಟೋರಿಯಲ್ Army Gate. Contact details 6009-586-410.
1: Adomna nungairaba thaurum kaya Akashvani Imphalgi FM Sangai Channel degi nungaina tabiri. Hauzuka muk pungfa masida puzirakli tongan tongan ba Manipuri film isai sing mathang mathang oina. Khudol gya han bada taminasi. ಐಗಿ ನುಪಿ ತಮ್ಮ ಲೈ ಫಿಲ್ಮ್ ಅಸದಗಿ ಉಮಾನಂದ ಮಾಧುರಿ ಮಾಲೇಮ್ ಲೈಮಗೆ ಅಪುನ್ಬ ಖೋಂಜಲ್ದ ರಂಜಿತ್ ನಿಂಗ್ಥೌಜಾನೆ ಸೈರೆಂಬ ರಾಹುಲ್ ಬ್ಲೂನ ಸೈರಾಂಗ್ಬ ಇಸೈ ನಿಂಗೋಲ್ಗಿ ಮೂನ ಸಾಂಗ್ನ ತಾರಿಬ ಸಮಲಾಂಗ್ನ ನಿಂಗೋಲ್ಗಿ ಫಜಬ ಹೆಂಗತ್ಹಲಿ ಸಿಂಗ್ಥಾನರಿಬನಿ ನುಜಾಗಿ ಸಮಲಾಂಗ್ಬು ಇಕಾಯ್ ಫಿಜಿ ಒಯ್ದುನ ಲೋಚರಿಬನಿ ನಿಂಗೋಲ್ಗಿ ಮೈಥೋಂಗ್ಬುಸು

0: ಮತಂ ಲೈಸಿಲಕ್ತವನ ಫೋನ್ ಮಖಾ ತಾನ ಲೊಕ್ಕಚ್ಚದ್ರೆ ಮಸಿಗಿದಮಗ್ದ ವಾರವಿರೋಯ್ ತಹಂಜರಿಬ ಇಸೆ ಎಸ್ಸಿಗಲೋಯ್ನನ ಅಸಿಗಿದಮಗ್ದದಿ ಹಲೋ ಲೇಡೀಸ್ ಸಂದೋಕ್ಚಬ ಮತಾಂಗಸಿದ ಲೊಯ್ಚರಿ ಥೌರಂ ತಾವಿರಿಬ ಮದಿ ಟೆಲಿಫೋನ್ ತೌಬಿರಕ್ತುನ ಥೌರಂ ಸರುಗ್ ಯಾಬಿಕಿಬ ಖ್ವಾಯ್ ಪುಂನಮಗ್ಪು ಥಗಡ್ಪ ಫೋಂದೋಕ್ಚರಿ ಟ್ರಾನ್ಸ್ಮಿಷನ್ ಅಸಿಬು ಪುಬಿರಿಬ ಇಂಜಿನಿಯರ್ ಸಿಂಗ್ ಲೈಶ್ರಂ ರೋಸಿತಾ ಅಮದಿ ಹೆಂಬ ಡ್ಯೂಟಿ ರೂಮ್ ಮ್ಯಾನೇಜ್ಮೆಂಟ್ ಲೈಬಿಕಿಬಿ ಕೈಶಾಮ್ ಯೈಫಬಿ ಅಮದಿ ಅದೊಂಗಿ ಟೆಲಿಫೋನ್ ಒಕ್ಚಕಿಬಿ ಮೆರಿನಾ ಒಯ್ನ ಆಕಾಶವಾಣಿ ಇಂಫಾಲ್ ಹೌಸಿಕ್ ಅಯುಕ್ಕಿ ಪುಂಗ್ 13:53 ಚಟ್ಲೆ ನೈಹಾಕಿ ಮತುಂಗ್ದ ಕಂಗ್ಲಾ ಚೆನಲ್ಗಿ ಅನಿಸುಬ ಥೌರಂ ಮೀಡಿಯಂ ವೇವ್ ಮೀಟರ್ 40.5 ಕಿಲೋಹರ್ಜ್ 40.42 ತೊಂಗಾನ ತಾಬ ಫಂಗ್ಬಿರಗನಿ ತಾವಿರಿಬ ಅಸಿ ಆಕಾಶವಾಣಿ ಇಂಫಾಲ್ಗೆ FM ಸಂಗಾಯ್ ಚೆನಲ್ದಗಿನಿ
1: ಹಾಯ್ ಡೋಲಿ
2: ಹಾಯ್
1: ನಕುಡೆ ನಂಗೆ ಅದು ಕೇನಲ್ಲ ಇದು ಕಾಯ್ಸಕ್ಕೆ ಹೈ ಡೋ
2: ಐಗಿ ದುಕಾನ ಮಹಾಂಗದು ಎಡ್ವರ್ಟೈಸ್ಮೆಂಟ್ ಅಂತ ಹಾಕೇನ ನಮ್ಮೊಂದ ತಾನಗೇನಲ್ಲ ಇನಿ
1: ಏ ಯಾಮ್ ಪೈಕೇನು ಅದುದ್ಯ ಕರಿ ಕರಿ ನೋ ಬನ್ನಂಗಿ ದುಕಾನದ ಫಂಗಿಕ ಹೈರಿಸಿನ
2: ಐಗಿ ದಿ ವೆರೈಟಿ ಸ್ಟೋರ್ ನೇ ಹೋಲ್ ಸೇಲ್ ಸು ಅದು ರಿಟೇಲ್ ಸು ಅದು ಮ್ಯಾವರೆದ
1: ಓ ಅದು ಒರೆದಿನೆ ಹೋಲ್ ಇಂಡಿಯಾ ರೇ ದು ಇಂಫಾಲ್ ದ ಕೋಕ್ ಚಲು ಯಾ ದ್ರೋ ನಂಗ ಓ
2: ಅದು ಮೀ ಲೋಯ್ ನಮಕ್ತ ಯಹನ್ ಬಬುಂಗಮ್ ದೋರಿ ಬ್ರೋ ದು ಬಾ
1: ಕರಿ ಗಿ ನಮ ಬೋಯ್ ದೋನು ಹೈ ಚಿಂಕೋಂಗ್ ಸಿಂಗ್ ಯಾ ದ ನತನಾ ಅಹಲ್ ನಹಾ ಮೇಕುಂ ಟಿಂಗ್ ನ ತಂಗರಿ ಬಾ ಸಂಗೈ ಚನೆಲ್ ಹೈ ಬಾ ಅಮಗ ನೆ ಕಂಗ್ಲಾ ಸೇನೆಲ್ ಹೈ ಬಾ ಅಮಗ ಅನಿ ಲೈ ರ ಬರಿ ಕೋ ಹುಜಿಕ್ ತಿಯಾ
2: ಓ ಓ ಮಮಲ್ ದಿ ಕಿ ಆ ಹೈರಕ್ ತೋಯ್ ಜಾನೋ ಅದು ಐದಿ ಯಾ ಅಮಗ ದಿ ತಲ್ಲಿ ಕೋ
1: ಇಸ್ ಇಸ್ ಮಮಲ್ ಗಿ ಕಾ ಸು ಖಲ್ಲಿ ಮಾಲೆ
2: ಖಂದ್ರ ದಿ ಕೈನೋ ನಂಗ್ ಬೋ
1: ಲುಪಾ ಸಂಬ್ರಿ ಸಂಗ್ಮಾ ದ ಗಿ ಹೌರಗ ನೆ

ಆಕಾಶವಾಣಿ ಇಂಫಾಲ್ ಹೌಸಿಗ್ ಲ್ಯಾಂಥೋಕ್ಚರಿ ಅರಿಯುವ ಫಿಲ್ಮ್ ಇಸೈ ಅಮದಿ ಮತ್ತು ಇಸೈ ಸಿಂಗ್ ಮಥಂಗ್ ಮಥಂಗ್ ಓಯ್ನ ಖುದೋಲ್ಗೆ ಅಹಾನ್ಬದ ತಾಮಿನಸಿ ಸಾಫಾ ವಿ ಫಿಲ್ಮ್ ಅಸಿದಗಿ ಅರಾಂಬಂ ಜಮುನಾಗಿ ಖೋಂಜಲ್ದ ಕೋನ್ಸಬ ಇಬೋ ಚೌನ ಸೈರಿಯಂಗ್ಬ ಅರಿಬಂ ಶ್ಯಾಮ್ ಶರ್ಮನ ಸೈರಾಂಗ್ಬ ಇಸೈ

0: ಇಸೈ ಅಸಿ ತಹಂಜಕ್ಕಿಬಗ ಲೋಯ್ನನ ಅರಿಬ ಮಣಿಪುರಿ ಫಿಲ್ಮ್ ಅಮದಿ ಮತಮ್ ಇಸೈ ಸಿಂಗ್ ಲಾಂಥೋಕ್ಚಬ ಲೋಯ್ಜರಿ. ಆಕಾಶವಾಣಿ ಇಂಫಾಲ್ ಹೌಸಿಕ್ ಮಣಿಪುರಿದ ಮರು ಒಯ್ಬ ಪಾವು ಅಮದಿ ದೆಲ್ಲಿದಗಿ ರಿಲೇದ ಇಂಗ್ರಾಜಿದ ಪಾವು ಮಥಂಗ್ ಮಥಂಗ್ ಒಯ್ನ ತಾಬ ಫಂಗ್ಬಿರಗನಿ.
1: ಆಕಾಶವಾಣಿ ಇಂಫಾಲ್ ಹೌಸಿಕ್ ಪಾವುಗಿ ಮರು ಒಯ್ಬ ಪಾವುದ ಆಗಸ್ಟ್ 3 ಪಾವು ಚತಗದಬ ಹರ್ ಘರ್ ತಿರಂಗಾ ಕ್ಯಾಂಪೇನ್ ನಸಿದಗಿ ಹೌರೆ. ಮಿಯಾಂಬು ಯುಂಥೋಂ ಕುದಿಂಗ್ದ ಜಾತಿಗಿ ಮಸು ಅಹೋಂಗಿ ಪಿರಾಲ್ ಪೈಹಂದುನ ಮರೈಬಾಕ್ ನಿಂಗ್ಬ ಜಾತಿಗಿ ಅಮತ್ತೊಯ್ಬ ಶಕ್ತಂ ಅಮದಿ ಸಂಸ್ಕೃತಿಗೆ ಹೆರಿಟೇಜ್ ನಾಕ್ನಬಗಿ ಕುಂಗ್ಯಂಗ್ದ ಚರುಕ್ಯ ಹನ್ನಬಗಿ ಪಾಂಡಮ್ದ ಕ್ಯಾಂಪೇನ್ ನಶೆ ಹೌದೊಪ್ಪನಿ. ಮಣಿಪುರದಸು ಮಸಿ ಹರ್ ಘರ್ ತಿರಂಗಾ ಕ್ಯಾಂಪೇನ್ ಮುಖ್ಯಮಂತ್ರಿ ಯುಮ್ನಾಮ್ ಕ್ಯಾಂಪ್ಚಾನ್ ಸಿಂಗ್ನ ಇಂಫಾಲ್ಗೆ ಸಿಂಗ್ಯಮೇ ಚಿಂಗ ಮಖಾದ ಹೌದೊಕ್ರೆ. ಥೊರಂದುದ ವಾಂಗಾಂಗ್ಬರ ಶ್ರೀ ಕ್ಯಾಂಪ್ಚಾನ್ ಹಾಯ್ ಬಿಕ್ಸಿತ್ ಭಾರತ್ಗೆ ಕುಂಗ್ಯಂಗ್ದ ರಾಜ್ಯ ಅಸಿಸು ಬಿಕ್ಸಿತ್ ಮಣಿಪುರ್ ಐಹೌನಬ ಐಕೊಯ್ನ ಲಂಬಿ ಯಾತ್ಕದವನಿ. ಮಾಂಗ್ನ ರಾಜ್ಯಗೆ ಹರ್ ಘರ್ ತಿರಂಗಾಗೆ ಥೊರಂ ಅಸಿನ ಐಕೊಯ್ ಪುನಃಮಗ್ನ ಇಮಾ ಲೈಬಾಕು ನುಂಗ್ಸಿಗದವನಿ ಹಾಯ್ಬ ವಾಖಲ್ಲೋನ್ ಸಂದೊಕ್ಲಿ ಹಾಯ್ನಸು ಫೊಂಗ್ದೊಕ್ಲಿ. ನಾಸಿ ಮಾಲಿಮ್ಗೆ ಎಲ್ಹೋ ಮಿಸ್ಗೆ ನುಮಿತ್ನಿ ನುಮಿತ್ ಅಸಿಗೆ ಪಾಲನ್ ಥೋರಂ ರಾಜ್ಯ ಅಸಿಗೆ ತೊಂಗಾನ್ ತೊಂಗಾನ್ಬ ಮಫಂ ಕಯಾದ ಲುಕ್ ಕಯಾನ ಸಿಂಧುನ ಪಾಂಗ್ತೊಕ್ನರಿ. ಇಂಫಾಲ್ ವೆಸ್ಟ್ ಪೊಲೀಸ್ ಕಮಾಂಡೋ ಅಮಸುಂ ಕುಂಟ್ರಾಹುಂದೋ ಶಿವ ಅಸಾಂ ರೈಫಲ್ಸ್ಗೆ ಅಪ್ಪನ್ಬ ಕಾಂಗು ಓಮನ ತೀಹುಂಬಗೆ ಥಬಕ್ ಚಥಬದ ಕೊಯ್ರುಂ ಚಾವಲ್ದಗಿ ನೊಂಗ್ಮೈ ಯೌನ ಕುಚು ಕುಲಾಯ್ಕೆ ಅಫಗಲ್ಲೆ. ಮಣಿಪುರ್ ಪೊಲೀಸ್ಗೆ ಪಾವನ ಹಾಯ್ ನಸಿ ಇಂಫಾಲ್ ಈಸ್ಟ್ ಜಿಲ್ಲಾಗೆ ಪೋಸಂಬಂ ಕುನೌ ಸಿಂಖೋಮ್ದ ತೀಹುಂಬಗೆ ಥಬಕ್ ಚಥಬದಸು ಕುಚು ಕುಲಾಯ್ಕೆ ಅಫಗತ್ಕಿ. ಮೇಟ್ ಡಿಪಾರ್ಟ್ಮೆಂಟ್ ಹೈರಿ ಮಣಿಪುರ್ ಯಾವ ಅವಾಂಗ್ ನೋಂಪೋಕ್ ರಾಜ್ಯಸಿಂಗ್ ಮಫಂ ಕರದ ಮಸಿ ಅಕನ್ಬ ನೋಂಗ್ ಶೂಗನಿ. ಕೇಂದ್ರಗೆ ಗೃಹ ಮಂತ್ರಿ ಅಮಿತ್ ಶಾನ ಹೈರಿ ಮಿನೈ ನೈಥಾಂಗಿ ಜುಕ್ಕಿ ಐನ್ಸಿಂಬು ಮಹುತ್ ಸಿಂಡೋಕ್ನಬ ಮೋದಿ ಸರ್ಕಾರನ ಹೌದೋಕಿಬ ಅನೌಬ ಕ್ರಿಮಿನಲ್ ಲೋ ಅಹುಂ ಅದು ಮರುವೊಯ್ಬ ವಾಫಂ ಅಹುಂ ಟೆಕ್ನಾಲಜಿ ಟೈಮ್ ಲೈನ್ ಅಮಸುಂ ಟ್ರಸ್ಟ್ ಸೈವಿಸದ ಯುಂಫಂ ಒಯ್ಬನಿ ಅಮಸುಂ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಯೂನಿಯನ್ ಟೆರಿಟೋರಿ ಬಯೋಡೈವರ್ಸಿಟಿ ಕೌನ್ಸಿಲ್ ಅಮಸುಂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ಗೆ ಬಯೋಡೈವರ್ಸಿಟಿ ಬೋರ್ಡ್ ಕುಂಟ್ರಾಹುಂದೊಯ್ಬು ಯಂಗ್ಸಿನಬಗೆದಮಕ್ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿನ ಲುಪಾ ಕೋಟಿ ಅಹುಂ ಕೈಥೋಕ್ರೆ ಪಾವು ಲೊಯ್ಜರೆ.

0: ꯍꯧꯖꯤꯛꯇ ꯕꯤꯈ꯭ꯔꯦꯅ ꯍꯥꯔꯜꯒꯤ ꯈꯣꯟꯖꯦꯜꯒꯤ ꯌꯨꯠ ꯏꯟꯇꯔꯦꯛꯁꯟꯒꯤ ꯊꯧꯔꯝꯗ ꯔꯣꯌꯦꯜ ꯑꯦꯀꯥꯗꯃꯤ ꯑꯣꯐ ꯁꯥꯏꯟꯁꯀꯤ ꯃꯍꯩꯔꯣꯏꯁꯤꯡꯒ ꯎꯅꯗꯨꯅ ꯋꯥꯔꯤ ꯋꯥꯇꯥꯏ ꯁꯥꯕ ꯎꯅꯖꯈꯤꯕꯁꯤꯡꯗꯤ ꯍꯤꯖꯝ ꯆꯤꯇꯔꯟꯖꯟ, ꯒꯤꯇꯤꯀꯥ ꯁꯃꯨꯔꯥꯏ ꯂꯥꯠꯄꯝ, ꯊꯝꯄꯂꯤꯅꯥ ꯂꯣꯡꯖꯝ꯫ ꯃꯇꯥꯡ ꯑꯁꯤꯗ ꯅꯍꯥꯔꯣꯜꯒꯤ ꯈꯣꯟꯖꯦꯜ ꯊꯧꯔꯝ ꯂꯣꯏꯁꯤꯟꯖꯔꯦ, ꯊꯧꯔꯝ ꯇꯥꯕꯤꯔꯝꯂꯤꯕꯁꯤꯡꯕꯨ ꯑꯃꯨꯛꯀ ꯍꯟꯅ ꯈꯨꯔꯨꯝꯖꯔꯤ꯫
1: ನಾರೋಲಿ ಖೊಂಜಲ್ ತಾವಿರೆ ಚಲಿ ಬತರು ಪನಿಗಸಿಗಿ ಕಸಿನ ವಿದಾಂಗ್ ಪುಂಗ್ ನಿಪಾಲ್ಗ ಮಿನಿಟ್ ಮಂಗ ಥಮ್ಜರಿ ಗುಡ್ ಈವ್ನಿಂಗ್ ಮಣಿಪುರ್ ಕಸಿನ ಮೈಸೂರು ಬಿಡೋ ಬಂದ ಗಸಿಗಿ ಥೊರುಂದ ಲೈವ್ ಫೋನ್ ಇನ್ ಮಣಿಪುರಿ ಫಿಲ್ಮ್ ಇಸಗಿ ಥೊರುಂ ಥಮ್ಜರಿ ಮ್ಯಾಮ್ ನೈಕುಗಿ ಸ್ಟುಡಿಯೋಗಿ ಟೆಲಿಫೋನ್ 8798803293 ದ

ಹುಲ್ಲಿಯರಗಲ್ಲ 500 ಆತರಿಯನ್ನ ಹೋಗ್ಲೌಸಿ ಲಾಯ್ನೂರಾತರಿಯನ್ನ ಫಿಬುಲ್ ಹುಲ್ಲಿಯರಗ ಲಾಯು ಹೌ ಮಾಪನ್ನ ಹೋಗ್ಲೌಸಿ ಸೇಂದ್ರೇಂ ಸಿಂಪ ಕೊಯುಂ ನೋಂಪೋಕ್ ಅರಿಬನ ಹೌರೈ ಪೊಯ್ರೈ ಲಮ್ಯೇಂ ಸಿಂ ವಾಂಗಮ ಹೈಮನ್ ತಾಬ ಸಿಂ ಇಯೋಂ ಸಂಬಿಲ್ ಕಂಗ್ನಬ ಸಿಂ ನೇ ಸರೈ ನದಿ ಫಿರೋಯ್ ತಾನ್ಮ ಸಿಂ ಸೆಲ್ವೈ ಲಂಗ್ಮಾಯ್ ಸಿಂ ಇಸಿಂ ಹೋಂಗ್ನ ಸ್ಟೇಲಿಬ ಸಿಂ ವೈ ತುರಿಯನ್ ತೋರ್ಬಾನ್ ಯೌರಂಗ್ ಎನ ಲೈರಲ್ ನೌಥಿಂಗ್ ಖೋಂಗ್ ಲಾಯಿಯಲ್ ನೌಥಿಂಗ್ ಖೋಂಗ್ನ ಲಮ್ಯೇಂ ಸಿಂ ವೈ ತುರಿಯನ್ ತೋರ್ಬಾಲ ಸಿ ಯೌರಗ್ಲಬದ ಪಾಯ್ ಮನುಂಗ್ದ ಕರಿ ಹೈನ ನಿಂಗಗ್ಲೆ ಐನ ಮೋಂಬೈ ರಾಂಗ್ಯಾಯಿ ಥಾದೋಕ್ನ ಯುಂ ಥಾದೋಕ್ನ ಲಾಕ್ಪಸೆ ಲಮ್ಯನ್ ಸಿಂಗೋಯ್ ತುರೆಯನ್ ತೋರ್ಬಾಂದಿ ಯೌರಗ್ಲಿ ಸೇ ಸೆಲೋಯ್ ಕನಾಗಿ ಮಯುಂದ ಸಂಜ ಫಮ್ಲೌರಿರಗ ಲಂಗಾಯ್ ಕನಾಗಿ ಮರಾಂಗ್ಯಾಯ್ ದೆ ಬುಲೈರ ಸಿಗಬಾ ಹೈನ ಪಾಯ್ ಮೋ ವಾಕನ್ ಖನ್ನ ಲೈಕಿಶನು ಶೋಮ್ದನ ಅಮು ಕಮ್ದ ಉರಿ ಸೆಲೋಯ್ ಸನು ಲಂಗಾಯ್ ಲಿಗ್ಲು ನೋಮಾಯ್ ಪೆತ್ತಂಗ ಲೌಸಿಂಗ್ ಬಿಬಿ ಅಮ ಮಾನೌ ಲಮ್ಯನ್ ಸಿಂಗೋಯ್ ತುರೆಯಂದ ಲಾಯೋಯ್ ಪಾ ಲಾಂಗುರಗೆ ಇಮು ಮಯೋನ್ ಸಲುರಗೆ ಹೈನ ಲೈಯವ ಪುಲಾಂಗ್ ಕುತ ಪಾಯಿರಗ ಕುಂಧರಪ್ಪನ ಭಗ್ಯಪತಿ ಕರಿಗಪ್ಪ ನಮ್ಮೊಯ್ಗ ನಿನ್ನ ನಾಯ್ನ ಥಾವದ ಮವಾಲಿ

0: 건강기 더러움 전독제발 로이자리.
1: 가리군바동 양강아도나 농모다 아홈럭 나트가 아홈럭 뜨게나 콩함라바 아도에 바타라가디 아도미 양강아도 다이리아리 블리나 시나람도 야이 다이리아리 블리나 시 양강싱다 나락타나 버기담학 에코네 패켓 피아바 타박 더름싱디 비타민 에 서플리멘트 스나마디 아포베 이싱 피탁피가다바니 삭사람다 에마디 토일레 쩡루르바 마퉁다 아도미 쿠츠사 사포나마엑 생나함도 피가다바니 양강싱다 마마기 콤랑 마탐 차나 사나 피탁피가다바니 아마디 마탐 차나 이뮤나이제이션 토피가다바니 ಕರಿಗುಂಬಾದೊಮಿ ಅಂಗಾಂಗದು ದಾರಿಯಾಹರಿ ಬಲಿನಾಸ ನಾರಕ್ಪತಾರಬದಿ ಓಆರ್ಎಸ್ ಮದಿ ಜಿಂಕ್ ಟ್ಯಾಬ್ಲೆಟ್ ಅಸಿ ಮತಂ ಚಾನ ಫಿಜಾ ಪಿಥಕ್ ತೋಬಿಗದಬನೆ ಇಸಾ ಇಸಾಗಿ ಯುಮ್ದ ಓಆರ್ಎಸ್ ಎಂಬಗಿ ನಿಯಮ ಹೌಜಿ ಪುನ ಖಮಿನಸೆ ಅಹನ್ಬದ ಅದೊಮಿ ಕುಚ್ಚಾ ಸಪೋನ ಮಯಕ್ ಸಿಂಗ ಹಮ್ದೋಪಿಯು ಅನಿಸುಬದ ಓಆರ್ಎಸ್ ಪೌದರ ದು ತರು ತರಾನ ಪಾತ್ರ ಮದ ಹೈಜನ್ ಬಿಯು ಮಸಿಗಿ ಮತುಂಗ್ದ ಅಫವೆ ಸಿಂಗ್ ವಾಲಿ ತರಗ ಚಾಂಗ್ ಪಾತ್ರ ದು ದಹಜನ್ ಬಿಗದಬನೆ ಓಆರ್ಎಸ್ ಪೌದರ ಸಿನಿಂಗ್ ಥಿಜನ ತುಮ್ದ್ರಿ ಬಫಾಬ ಓಟ್ಪಿಯು ಹೈರಿಬ ಸಿಂಗ್ ಸಿಲೋರಬ ಮತುಂಗ್ ಅದೊಮ್ನ ಸೆಂಬಿರಿಬ ಓಆರ್ಎಸ್ ಸೊಲ್ಯೂಷನ್ ಅಸಿ ಸೇಪ್ ಒಯ್ಬ ಮಫಮ್ ಸಾಬ ಮಫಮ್ ಮದ ಥಾಂಬಿಯು ಡೈರಿಯಾ ನಾರ ಬಂಗಾಂಗ್ ಸಿಂಗ್ದ ಓಆರ್ಎಸ್ ಮದಿ ಜಿಂಕ್ ಟ್ಯಾಬ್ಲೆಟ್ ಪಿಜಬಗಿ ನಿಯೋಮ್ ಥಾ ಅನಿದಗಿನ ತರುಕ್ ಫಾಬುದಲೇ ಬಂಗಾಂಗ್ ಸಿಂಗ್ ಓಯ್ನ 20 ಮಿಲಿಗ್ರಾಮ್ ಜಿಂಕ್ ಟ್ಯಾಬ್ಲೆಟ್ ಅಸಿ ತಂಖಾಯ್ ಅಮ ಪಿಜಬಿಯು ಕರಿಗುಂಬಾದೊಮ್ ಅಂಗಾಂಗ್ ಅದುನ ಥಾ ತರುಕ್ ಅಮದಿ ಮಸಿಗ್ ಮತಕ್ತ ಲೇಬ ಅಂಗಾಂಗ್ ಓಯ್ರ ಮತಾರಬದಿ 20 ಮಿಲಿಗ್ರಾಮ್ ಜಿಂಕ್ ಟ್ಯಾಬ್ಲೆಟ್ ಅಸಿ ಪಿಸ್ ಅಮ ಪಿಜಬಿಯು ಅಮದಿ ಹೈರಿ ಬಂಗಾಂಗ್ ಸಿಂಗ್ ಅಸಿದ ಓಆರ್ಎಸ್ ಸೊಲ್ಯೂಷನ್ ಅಸಿ ಮತಮ್ ಚಾನ ಪಿಜಬಿತಕ್ ತೋಬಿಗದಬನೆ ಹೈರಿಬ ಥಬಕ್ ಥರುಮ್ ಸಿಂಗ್ ಅಸಿ ನಿಮಿತರಾ ಮರಿನಿ ಲೇಪಲೈತನ ಸತಬಿಗದಬನೆ ಅದೊಮಿ ನುಕ್ಸಿರುವ ಅಂಗಾಂಗ್ ಮಸಾಮವು ಫನ ಥಮ್ಲಸೆ ಡೈರಿಯಾ ಹರಿಬ ಲೈನಾ ಅಸಿದಗಿ ಲಾಪ್ನ ಲಹಲಸೆ ಪೌಜೆಂಜರಿಬ ಚೈಲ್ಡ್ ಹೆಲ್ತ್ ಡಿವಿಜನ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಮದಿ ಡೈರೆಕ್ಟರೇಟ್ ಆಫ್ ಹೆಲ್ತ್ ಸರ್ವಿಸಸ್ ಗವರ್ಮೆಂಟ್ ಆಫ್ ಮಣಿಪುರ್
2: ಕೈದುರ ಯುಕ್ಸಿದ ಯಾಮ್ ನಾನ
3: ನಾಸಿನ್ ಕೈಗ ಎಚ್ ಐ ವಿ ಟೆಸ್ಟ್ ತೋರುಗೆ ತೋವ
2: ಕೈಗಿನ ನಬಾನಿದೆ ಎಚ್ ಐ ವಿ ಟೆಸ್ಟ್ ತೋದೊಯ್ದೆ
3: ಇಬಾನಿ ಲೋಹೋಮಗಿ ಅಹನ್ ಮಸೇನ್ ಹೈನಕ್ರೆ ಅದ ಇಬಾನಿ ಎಚ್ ಐ ವಿ ಟೆಸ್ಟ್ ತೋಥೋಸೇನ ಹೈನರಂಬ
2: ನಬಾನಿದಿ ಯಾಮ್ ಕುಯಿರೆ ದೈನ ಖಂಗನರಕ್ಪ ಅದುಗ ಕೈಗಿನೋ ಎಚ್ ಐ ವಿ ಟೆಸ್ಟ್ ತೋದೊಯ್ದೆ ನಬಾನಿಗಿ ಸೆ ಅಮನ ಅಮಬು ಯಾಮ್ ಥಜನ ದಬೈ ವಾನಿನೆ
3: ಅದೈ ನತೆದ ಎಚ್ ಐ ವಿ ಟೆಸ್ಟ್ ತೋಥೋದುನ ಎಚ್ ಐ ವಿ ಲೈ ನತ್ರಗ ಲೈತೇನ ಖಂಗ್ತೋ ಪಾಯ್ಬಸೆ ಯಾಮ್ನ ಫಬ ಥಬಕ್ನೆ
4: ಮಸಿ ಹಕ್ಚಾಂಗ್ ಫನ ಲೈಬ ಅಮದಿ ಅಖೋಯ ಅನಿಗಿ ತುಂಗಿ ಪನ್ಸಿಗಿ ದಮಕ್ನೆ ಅದುನ ಎಚ್ ಐ ವಿ ಟೆಸ್ಟ್ ತೋದುನ ಇಸಾಗಿ ಎಚ್ ಐ ವಿ ಸ್ಟೇಟಸ್ ಖಂಗ್ತೋ ಪಾಯ್ಬಸೆ ರೂಟಿನ್ ಹೆಲ್ತ್ ಚೆಕ್ ಕಪ್ಗಿ ಸರು ಅಮೋ ಹೆಲದಬನೆ
2: ಐಶು ಎಚ್ ಐ ವಿ ಟೆಸ್ಟ್ ತೋಥೋಕ್ನಿಂಗೆ ದುದ ಕೈಗುಂಬ ಪಾಸಿಟಿವ್ ಒಯ್ರಾಗದಿ ಮಯಾಮ್ನ ಖಂಗೋಯ್ದ್ರೋ
3: ಎಚ್ ಐ ವಿ ಟೆಸ್ಟ್ ತೋಬ ಹೈಬಸೆ ಕನ್ಫಿಡೆನ್ಸಿಯಲ್ ನೆ ಅದುಗಾ ನಂಗಿ ಟೆಸ್ಟ್ಗೆ ರಿಜಲ್ಟ್ ಕನಾಮತದ ಹೈದೋ ಅದು ನಂಗ್ನ ಏಡ್ಸ್ಗೆ ಮರಮದ ಹೆನ್ನ ಖಂಗ್ನಿಂಗಬದಿ ಎಚ್ ಐ ವಿ ಹೆಲ್ ಲೈನ್ ನಂಬರ್ 1097 ದ ಕಾಲ್ ತೋಸಲೋ ಅದಗಿ ಅಕುಪ ಮರ ಲೋಯ್ನ ಖಂಗನೆ ಚಲಗೆಕ
5: ಗೋಲ್ಡ್ ಕಾಯಿನ್ ಜಿ ಆರ್ ಲೋಮಿಗೆ ಯೈಫನಬ ಜಿ ಎಸ್ ಪಿ ಕ್ರಾಪ್ ಸೈನ್ಸ್ ಲಿಮಿಟೆಡ್ ನ ಲೋಮಿಗೆ ಫೋಕ್ಥೋಕ್ ಬಹು ಚಾದ ತರ ಅದಗಿ ತರ ಮಂಗ ಪಾವು ಹೆಂಗ ಧನ್ಬಂಗಂಲಬ ಅಚೌಬ ಕುದೋಲ್ ಅಮ ತಂಬಿರರೆ ಗೋಲ್ಡ್ ಕಾಯಿನ್ ಜಿ ಆರ್ ಗೋಲ್ಡ್ ಕಾಯಿನ್ ಜಿ ಆರ್ ಡಿ ಯಾವಡಿಬ ಸಿ ವಿತ್ ಎಕ್ಸ್ಟ್ರಾ ಕ್ಯೂಮಿಕ್ ಆಸಿಡ್ ಅಮದಿ ಅಮಿನೋ ಆಸಿಡ್ ನ ಹೌಪಾಂ ಬಿಬು ಮಸಾನಿ ತಿನ ಪೋಗಲ್ಲಿ ಕೈತಿನ್ ಅಮದಿ ಕ್ಯೋಲಿನ್ ಅಸಿನ ಹೌ ಮರು ನಿಂತಿನ ಚಂಬಂಗಮಲ್ಲಿ ಹೌಹಾಂ ಚೆಲಂದೆ ಲೋಕ್ ಸಂಗಮದ ಸ್ವಪ್ನಗಿ ಕಿಲೋ ಹುಂ ಖತ್ ಸೈಥೋಕ್ ಪಿಯು ಗೋಲ್ಡ್ ಕಾಯಿನ್ ಜಿ ಆರ್ ಫಂಫಂ ಎ ಆರ್ ಎಗ್ರೋ ಕಶಾಂಪಾಟ್ ಅಮದಿ ಅದೊಂಗ ನಕ್ನಬಾ ತಿಲ್ಹಾಟ್ ಹಿದಾಗ್ ಗೊನ್ಫಮ್ ಸಿಂಗ್
6: ಹೆಪಟೈಟಿಸ್ ಕಸಾಗೋ ನರಿಬ ಮಿಯೋಯಿಸಿಗೆ ಲಯೆಂಗ್ಬದ ತಿಂಥಗುಂಸಿ
7: ಹೆಪಟೈಟಿಸ್ ಬಿ ನಾರಬ ಮಮಾದಗಿ ಮಚಾದ ಲೈನಾ ಆಶಿ ಚಂಗಂದಬ ಗಮ್ಲೆ ಅದುನ ಮಿರೋನ್ಬಿ ನುಪಿಸಿಂಗ್ದ ಲೈನಾ ಆಶಿ ಲೈಬ್ರ ಖಂಗ್ದೋಕ್ಪ ನತ್ರಗ ಲಯೆಂಗ್ಬದ ಪಂಥರೋಯಿಸಿ
6: ಪೋಕ್ಪದ ಗಾಯಿರಿಬ ಅಂಗಾಂಗ್ಸಿಂಗ್ದ ತಿಂಥಬ ತೌದನ ಸುಕ್ಸೋಯ್ ಸೋಯ್ದನ ಪೋಕ್ಪಗ ನತ್ರಗ ಪುಂಕುನ್ ಮರಿಗಿ ಮನುಂಗ್ದ ಹೆಪಟೈಟಿಸ್ ಬಿ ಗಿ ಬರ್ಡ್ ಡೋಸ್ ಕಾಪ್ಥುಕ್ ಪಿಗದಬನಿ
7: ಹೆಪಟೈಟಿಸ್ ಸಿ ಲೈನಾ ಆಶಿ ಹಿದಾಗ್ ನಮ್ಮ ಪುಂಗ್ ಫಾನ ಫಹನ್ಬ ಗಮ್ಲೆ
6: ವೈರಲ್ ಹೆಪಟೈಟಿಸ್ ಲಯೆಂಗ್ ನಬ ಹಿದಾಗ್ ಲಂಗ್ಥಕ್ ಸಿಂಗ್ ನ್ಯಾಷನಲ್ ವೈರಲ್ ಹೆಪಟೈಟಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಗಿ ಮಖಾದ ರಿಮ್ಸ್ ಜೆನಿಮ್ಸ್ ಅಮದಿ ಡಿಸ್ಟ್ರಿಕ್ಟ್ ಟ್ರೀಟ್ಮೆಂಟ್ ಸೆಂಟರ್ ಸಿಂಗ್ದ ಲೇಮ್ನ ಫಂಗ್ ಹೆಂಜರೆ
7: ಹೆಪಟೈಟಿಸ್ ಬಿ ಗಿ ಒಯ್ನದಿ ಹಿದಾಗ್ ಥಾದುನ ಹೆಂಜಲ್ ಹಂದಬ ಯಾರೆ
6: ಹಿದಾಗ್ ಸಿಂಗ್ ಅಸಿ ರಿಮ್ಸ್ ಜೆನಿಮ್ಸ್ ಅಮದಿ ಡಿಸ್ಟ್ರಿಕ್ಟ್ ಟ್ರೀಟ್ಮೆಂಟ್ ಸೆಂಟರ್ ಸಿಂಗ್ದ ಲೇಮ್ನ ಫಂಗ್ ಹೆಂಜರೆ
7: ಮಿಯಾಮ್ನ ನಂಗಸಿಮಕ್ ಟೆಸ್ಟ್ ತೋಕ್ತೋಕ್ತುನ ಇಶಾ ಇಶಾಗಿ ಸ್ಟೇಟಸ್ ಖಂಗ್ದೋಕ್ಪಿಯು ಮತಮ್ ಚಾನ ಲಯೆಂಗ್ ಬಿದುನ ಲೈನಾ ಆಸಿನ ತೊಗಲಕ್ಕದಬ ಹಕ್ಷೆಲ್ಗಿ ಚೈಥೆಂಗ್ಸಿಂಗ್ದಗಿ ನಾಥುಕ್ ಮಿನರಸಿ ಪೌಜೆಂಜರಿಬ
6: ನ್ಯಾಷನಲ್ ವೈರಲ್ ಹೆಪಟೈಟಿಸ್ ಕಂಟ್ರೋಲ್ ಪ್ರೋಗ್ರಾಮ್ ನ್ಯಾಷನಲ್ ಹೆಲ್ತ್ ಮಿಷನ್ ಮಣಿಪುರ್
8: ಇಬುಂಗಯ ಕಂದೌರಿಯೇ ನುಂಗಾಯಿರಿಕೋ
9: ನುಂಗಾಯ್ತೇದ ತಾದ
8: ಹೈ ಹೈತೇನೆ ಕರಿ ವಾತಾನೋನೆ ನಂಗೋ
9: ಅಸೇಮನಿ ತಾದ ಟ್ರಾನ್ಸ್ಪೋರ್ಟೇಷನ್ದ ಥಿಂಗರಿಬ ಖುದುಂ ಚಾದಬ ಮಯಾಮ ಅಮ ಸೇಲ್ನ ಮರೋಲ್ ಅಮ ಚಂಗ್ನಿಬ ಮಪಾಲ್ದಗಿ ಮೆಷಿನರೀಸ್ ರೋ ಮೆಟೀರಿಯಲ್ಸಿಂಗ್ ಪುರಕ್ತಬಸು ಯಾದಿ ತಾದ ಸಿದೆಗಿಸು ಸಾಬ ಲೋರಬ ಪೋಟ್ ಮಯಾಮ ಮಪಾನ್ದ ಥದೋಕಿದಬಸು ಯಾದಿ ಖಂಗ್ರೆದ ಯಾಮ್ ನಿಂಗನ್ನ ಹಲ್ಲಿ ನೌನ ಕರ್ಬಾ ತೌಜರಪ್ಪ ಹುನಜರಪ್ಪ ಅಕ್ಕುಯ್ದದಿ
8: ಯಂಗೋಯ್ ಅದುಗಿ ಒಳೆದಿನೆ ನಂಗ್ ಸುಮ್ದೌರೋ ನಂಗ್ ಅಸಿಮಗ್ ದಿಯಾಯಿಸಿ ಹೋಗುದಂಗ್ ಸಾರ್ನೋ ಸರು ಚೋಂತ ಏ ದಿಯಾಯಿಸಿದಿ ಕರಿಗಿನೋ ತಾದ ಮನಿತ್ ಕೋನನೆ ಸ್ಟೇಟ್ ನೋಡೆಲ್ ಏಜೆನ್ಸಿ ಒಯ್ಬ ಡಿರೆಕ್ಟೊರೇಟ್ ಆಫ್ ಟ್ರೇಡ್ ಕಮರ್ಷಿಯಲ್ ಇಂಡಸ್ಟ್ರೀಸ್ ಗವರ್ಮೆಂಟ್ ಓಮ
10: Manipurna implement tauba raising and accelerating MSMEs performance REM scheme makhada logistic strengthening scheme haidanna ne lupa lakh amaga lising yangkhai phoba subsidy piba scheme ma laibane na khoi di madugi khudong chabdo laho ga domine bo
9: e tada dudi kari kando wono kitakum haibiramu
10: ehe akupadudi DIC da chalaga khanga domni ne natraga toll free number 0385-355-4222 da call doraga khanga dabani ne
11: Exotica, Exotica. Loumi ge anoba yai

0: ꯁꯛꯇꯝ ꯑꯁꯤꯗ 29 ꯁꯨꯕ ꯃꯅꯤꯄꯨꯔ ꯏꯟꯇꯤꯒ꯭ꯔꯤꯇꯤ ꯗꯦ ꯏꯝꯐꯥꯜꯗ ꯄꯥꯡꯊꯣꯛꯈꯤꯕ, ꯃꯅꯤꯄꯨꯔꯕꯨ ꯗꯤꯖꯤꯇꯦꯜ ꯑꯦꯝꯄꯥꯋꯔ ꯇꯧꯔꯕ ꯔꯥꯏꯖ ꯑꯃ ꯑꯣꯏꯍꯟꯅꯕ ꯁꯔꯀꯥꯔꯅ ꯍꯣꯠꯅꯔꯤ ꯍꯥꯏꯕ ꯃꯨꯈ꯭ꯌ ꯃꯟꯇ꯭ꯔꯤꯒꯤ ꯋꯥꯐꯝ,
1: 12
0: ꯁꯨꯕ ꯅꯦꯁꯅꯦꯜ ꯍꯦꯟꯂꯨꯝ ꯗꯦ 2026, ꯑꯦꯟ.ꯑꯥꯏ.ꯇꯤ. ꯃꯅꯤꯄꯨꯔꯒꯤ 13 ꯁꯨꯕ ꯀꯟꯚꯣꯀꯦꯁꯟ ꯑꯃꯁꯨꯡ ꯄꯥꯎꯒꯤ ꯁꯛꯇꯝꯗ ꯁꯦꯅꯥꯄꯇꯤ ꯖꯤꯂꯥꯒꯤ ꯄꯥꯎꯗ, ꯃꯅꯤꯄꯨꯔꯗ 29 ꯁꯨꯕ ꯃꯅꯤꯄꯨꯔ ꯏꯟꯇꯤꯒ꯭ꯔꯤꯇꯤ ꯗꯦ ꯂꯩꯕꯥꯛ ꯄꯨꯕ ꯅꯨꯃꯤꯠꯇ ꯏꯝꯐꯥꯜꯗ ꯄꯥꯡꯊꯣꯛꯈꯤ, ꯏꯪ ꯀꯨꯝꯖꯥ 1993 ꯑꯣꯒꯁ 4 ꯃꯤꯑꯣꯏ 1,00,000 ꯔꯣꯝꯅ ꯁꯔꯨꯛ ꯌꯥꯗꯨꯅ ꯏꯝꯐꯥꯜꯗ ꯆꯠꯈꯤꯕ ꯃꯅꯤꯄꯨꯔꯒꯤ ꯑꯄꯨꯟꯕꯒꯤ ꯁꯛꯇꯝ ꯑꯃꯗꯤ ꯉꯝꯈꯩ ꯉꯥꯛꯄꯒꯤ ꯈꯣꯡꯆꯠ ꯑꯗꯨꯕꯨ ꯅꯤꯡꯁꯤꯡꯗꯨꯅ ꯊꯧꯔꯝ ꯑꯁꯤ ꯄꯥꯡꯊꯣꯛꯄꯅꯤ꯫ ꯑꯣꯜ ꯃꯅꯤꯄꯨꯔ ꯌꯨꯅꯥꯏꯇꯦꯗ ꯀ꯭ꯂꯕꯁ ꯑꯣꯔꯒꯅꯥꯏꯖꯦꯁꯟ ꯑꯃꯕꯨ ꯑꯃꯗꯤ ꯂꯨꯞ ꯑꯁꯤꯒ ꯆꯠꯃꯤꯟꯅꯔꯤꯕ ꯑꯇꯩ ꯂꯨꯞꯁꯤꯡꯅ ꯁꯤꯟꯗꯨꯅ ꯄꯥꯡꯊꯣꯛꯈꯤꯕ ꯊꯧꯔꯝꯒ ꯃꯔꯤ ꯂꯩꯅꯅ ꯃꯅꯤꯄꯨꯔ ꯁ꯭ꯇꯦꯠ ꯃ꯭ꯌꯨꯖꯤꯌꯝꯒꯤ ꯃꯅꯥꯛꯇ ꯂꯩꯕ ꯃꯅꯤꯄꯨꯔ ꯏꯟꯇꯤꯒ꯭ꯔꯤꯇꯤ ꯄꯤꯂꯔꯗ ꯃꯤꯌꯥꯝꯅ ꯍꯩꯀꯠ ꯂꯩꯀꯠ ꯇꯝꯈꯤ꯫ ꯇꯨꯡꯗ ꯃꯤꯌꯥꯝꯒꯤ ꯃꯤꯐꯝ ꯑꯃ ꯀ꯭ꯋꯥꯀꯩꯊꯦꯜ ꯑꯈꯥꯝ ꯂꯩꯀꯥꯏꯗ ꯂꯩꯕ ꯀꯝꯃ꯭ꯌꯨꯅꯤꯇꯤ ꯍꯣꯜꯗ ꯄꯥꯡꯊꯣꯛꯈꯤ꯫ ꯊꯧꯔꯝ ꯑꯗꯨꯗ ꯋꯥ ꯉꯥꯡꯕꯗ ꯑꯃꯨꯀꯣꯒꯤ ꯄ꯭ꯔꯁꯤꯗꯦꯟꯠ ꯁꯣꯔꯣꯈꯥꯏꯕꯝ ꯁꯟꯖꯣꯏꯅ ꯍꯥꯏ
2: 1993 ꯑꯥꯒꯁꯇ ꯃꯅꯤꯄꯨꯔꯒꯤ ꯃꯤꯑꯣꯏ 1,00,000 ꯃꯨꯛꯅ ꯃꯅꯤꯄꯨꯔ ꯏꯟꯇꯤꯒ꯭ꯔꯤꯇꯤ ꯗꯦ ꯃꯅꯤꯄꯨꯔꯗ ꯂꯩꯃꯤꯟꯅꯔꯤꯕ ꯑꯩꯈꯣꯏ ꯄꯨꯝꯅꯃꯛꯁꯤꯡꯒ ꯂꯣꯏꯅꯅ ꯃꯅꯤꯄꯨꯔ ꯊꯨꯒꯥꯏꯕ ꯌꯥꯔꯣꯏ ꯀꯥꯏꯕ ꯌꯥꯔꯣꯏ ꯍꯥꯏꯕꯒꯤ ꯈꯣꯡꯆꯠ ꯑꯃꯒ ꯂꯣꯏꯅꯅ ꯊꯧꯔꯝ ꯑꯁꯤ ꯄꯥꯡꯊꯣꯛꯆꯕꯅꯤ꯫ ꯍꯧꯖꯤꯛ ꯍꯧꯖꯤꯛ ꯃꯅꯤꯄꯨꯔꯗ ꯆꯠꯊꯔꯝꯃꯤꯕ ꯀꯥꯡꯂꯨꯞꯅꯥꯏꯕ ꯃꯑꯣꯡ ꯑꯃꯗ ꯆꯍꯤ ꯃꯔꯤꯔꯣꯝ ꯃꯤꯑꯣꯠ ꯃꯤꯅꯩ ꯆꯠꯊꯔꯛꯄ ꯈꯨꯟꯅꯥꯏ ꯑꯁꯤ ꯈꯝ ꯊꯦꯡꯅ ꯋꯥꯍꯟꯕ, ꯑꯗꯨꯅ ꯃꯅꯤꯄꯨꯔ ꯃꯤꯌꯥꯝꯒꯤꯗꯃꯛꯇꯗꯤ ꯑꯃꯨꯛ ꯍꯟꯅ ꯃꯤꯌꯥꯝꯕꯨ ꯀꯟꯅꯕ, ꯑꯗꯨꯅ ꯖꯥꯇꯤ ꯈꯨꯗꯤꯡꯃꯛ ꯙꯔꯃ ꯈꯨꯗꯤꯡꯃꯛ ꯈꯦꯠꯅꯕ ꯂꯩꯇ ꯑꯩꯈꯣꯏ ꯆꯪꯁꯤꯟꯒꯅꯤ, ꯑꯩꯈꯣꯏ ꯀꯥꯡꯂꯨꯞ ꯙꯔꯃ ꯅꯥꯏꯕ ꯀꯥꯡꯂꯨꯞ ꯁꯩꯕꯒꯤ ꯊꯕꯛ ꯑꯩꯈꯣꯏ ꯑꯃꯨꯛꯄꯗ ꯌꯥꯗꯦ, ꯑꯗꯨꯒ ꯕꯟ ꯀꯥꯎꯟꯇꯔ ꯕ꯭ꯂꯣꯀꯦꯠ ꯑꯃꯗꯤ ꯕ꯭ꯂꯣꯀꯦꯠꯁꯨ ꯑꯩꯈꯣꯏ ꯌꯥꯗꯦ꯫
0: ꯃꯅꯤꯄꯨꯔꯗ ꯔꯥꯖ꯭ꯌ ꯊꯥꯛꯀꯤ ꯑꯍꯥꯟꯕ ꯗꯤꯖꯤꯇꯦꯜ ꯒꯚꯔꯅꯥꯟꯁ, ꯑꯦ.ꯑꯥꯏ., ꯁꯥꯏꯕꯔ ꯁꯦꯀ꯭ꯌꯨꯔꯤꯇꯤ ꯑꯃꯗꯤ ꯁ꯭ꯀꯤꯂꯤꯡ ꯋꯥꯛꯁꯣꯞ ꯌꯨꯝꯖꯀꯩꯁ ꯅꯨꯃꯤꯠꯇ ꯍꯧꯗꯣꯛꯈꯤ꯫ ꯔꯥꯖ꯭ꯌꯒꯤ ꯏꯟꯐꯣꯔꯃꯦꯁꯟ ꯇꯦꯛꯅꯣꯂꯣꯖꯤ ꯕꯤꯚꯥꯒꯅ ꯁꯤꯟꯗꯨꯅ ꯏꯝꯐꯥꯜꯒꯤ ꯃꯟꯇ꯭ꯔꯤ ꯄꯨꯈ꯭ꯔꯤꯗ ꯂꯩꯕ ꯁꯤꯚꯤꯜ ꯁꯦꯀ꯭ꯔꯦꯇꯔꯤꯌꯦꯠꯀꯤ ꯃꯦꯟ ꯀꯟꯐꯔꯦꯟꯁ ꯍꯣꯜꯗ ꯄꯥꯡꯊꯣꯛꯈꯤꯕ ꯊꯧꯔꯝ ꯑꯗꯨ ꯍꯧꯗꯣꯛꯂꯗꯨꯅ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯁꯥꯅ ꯍꯥꯏ ꯃꯅꯤꯄꯨꯔ ꯑꯁꯤ ꯇꯨꯡꯒꯤꯗꯃꯛ ꯁꯦꯝ ꯁꯥꯗꯨꯅ ꯂꯩꯕ ꯗꯤꯖꯤꯇꯦꯜ ꯑꯦꯝꯄꯥꯋꯔ ꯇꯧꯔꯕ ꯔꯥꯏꯖ ꯑꯃ ꯑꯣꯏꯍꯟꯅꯕ ꯁꯔꯀꯥꯔꯒꯤ ꯑꯆꯦꯠꯄ ꯐꯤꯔꯦꯞ ꯂꯩ꯫ ꯃꯥꯏꯀ꯭ꯔꯣꯁꯣꯐ ꯁ꯭ꯀꯤꯂꯤꯡꯒꯤ ꯃꯇꯦꯡꯅ ꯁꯔꯀꯥꯔ ꯑꯁꯤꯅ ꯅꯍꯥꯁꯤꯡ, ꯁꯔꯀꯥꯔꯒꯤ ꯀꯔꯃꯆꯥꯔꯤꯁꯤꯡ ꯑꯃꯗꯤ ꯑꯣꯟꯇꯔꯄ꯭ꯔꯦꯅꯔꯁꯤꯡꯕꯨ ꯑꯥꯔꯇꯤꯐꯤꯁꯤꯌꯦꯜ ꯏꯟꯇꯦꯂꯤꯖꯦꯟꯁ, ꯁꯥꯏꯕꯔ ꯁꯦꯀ꯭ꯌꯨꯔꯤꯇꯤ ꯑꯃꯗꯤ ꯅꯧꯅ ꯄꯨꯊꯣꯔꯛꯂꯤꯕ ꯇꯦꯛꯅꯣꯂꯣꯖꯤꯁꯤꯡ ꯅꯤꯡꯊꯤꯅ ꯈꯪꯍꯟꯕꯗ ꯆꯥꯎꯅ ꯃꯇꯦꯡ ꯑꯣꯏꯔꯒꯅꯤ, ꯃꯨꯈ�꯭ꯌ ꯃꯟꯇ꯭ꯔꯤꯅ ꯍꯥꯏ
3: Yes, we accelerated our digital transformation. We remain equally committed to protecting the privacy and the security of our citizens. I believe that this workshop will bring together government departments, academic institutions, public sector organizations, startup industry leaders, and Microsoft jointly develop a practical roadmap of Manipur's digital future. Let's work together to build a digital Manipur that is innovative, resilient, and inclusive, ensuring that the benefit of the technology is to every citizen of Manipur.
0: ꯂꯩꯕꯥꯛꯀꯤ ꯑꯇꯩ ꯃꯐꯝꯁꯤꯡꯗ ꯄꯥꯡꯊꯣꯛꯅꯕꯒꯨꯝ ꯃꯅꯤꯄꯨꯔꯗꯁꯨ 12 ꯁꯨꯕ ꯅꯦꯁꯅꯦꯜ ꯍꯦꯟꯂꯨꯝ ꯗꯦ 2026 ꯏꯔꯥꯏ ꯅꯨꯃꯤꯠꯇ ꯄꯥꯡꯊꯣꯛꯈꯤ꯫ ꯔꯥꯖ꯭ꯌꯒꯤ ꯗꯤꯔꯦꯛꯇꯔꯦꯠ ꯑꯣꯐ ꯍꯦꯟꯂꯨꯝ ꯑꯦꯟ ꯇꯦꯛꯁꯇꯥꯏꯜꯁꯅ ꯁꯤꯟꯗꯨꯅ ꯏꯝꯐꯥꯜꯒꯤ ꯁꯤꯇꯤ ꯀꯟꯚꯦꯟꯁꯟ ꯁꯦꯟꯇꯔꯗ ꯄꯥꯡꯊꯣꯛꯈꯤꯕ ꯊꯧꯔꯝ ꯑꯗꯨꯗ ꯁꯔꯨꯛ ꯌꯥꯔꯗꯨꯅ ꯔꯥꯖ꯭ꯌꯄꯥꯜ ꯑꯖꯣꯏ ꯀꯨꯃꯥꯔ ꯚꯂꯥꯅ ꯍꯥꯏ ꯃꯅꯤꯄꯨꯔꯒꯤ ꯍꯦꯟꯂꯨꯝ ꯑꯃꯗꯤ ꯍꯦꯟꯗꯤꯀ꯭ꯔꯥꯐꯁꯀꯤ ꯄꯣꯠꯊꯣꯛꯁꯤꯡꯅ ꯂꯝꯗꯝ ꯑꯁꯤꯒꯤ ꯐꯤꯁꯥꯕꯤꯁꯤꯡꯒꯤ ꯍꯩꯊꯣꯏ ꯁꯤꯡꯊꯣꯏꯕ ꯀꯌꯥ ꯃꯌꯦꯛ ꯁꯦꯡꯅ ꯎꯠꯂꯤ꯫ ꯃꯈꯣꯏꯒꯤ ꯈꯨꯠꯁꯥ ꯍꯩꯕꯒꯤ ꯄꯣꯠꯊꯣꯛ ꯀꯌꯥꯅ ꯂꯝꯗꯝ ꯑꯁꯤꯒꯤ ꯏꯅꯥ ꯈꯨꯜꯂꯕ ꯀꯂꯥ ꯁꯪꯁ꯭ꯔꯤꯇꯤꯕꯨ ꯃꯥꯂꯦꯝꯒꯤ ꯃꯤꯌꯥꯝꯗ ꯁꯛ ꯇꯥꯛꯂꯤ꯫ ꯂꯩꯕꯥꯛ ꯑꯁꯤꯒꯤ ꯍꯦꯟꯂꯨꯝ ꯁꯦꯛꯇꯔꯗ ꯃꯅꯤꯄꯨꯔꯅ ꯇꯣꯞ ꯇꯣꯞꯄ ꯐꯤꯗꯥ ꯑꯃ ꯀꯟꯕ ꯉꯝꯂꯤ꯫ ꯔꯥꯖ꯭ꯌꯄ�겜ꯅ ꯍꯥꯏ
4: Nations are remembered not only for their monuments and institutions, but also for the traditions they preserve. Our handloom heritage is one such priceless legacy, woven with history, artistry, and aspirations of our people. At this moment, I would like to congratulate Srimati Rani Devi. The excellence of Manipur handloom continues to receive national recognition. I warmly congratulate her. Who is being conferred the National Handloom Award today for her outstanding work on Shafi Lampi.
0: Manipur amasung leibak asina sakhulakpagi lambida NIT Manipur na saurba thodang lauri. ꯏꯝꯐꯥꯜ ꯒꯤ ꯁꯤꯇꯤ ꯀꯟꯚꯦꯟꯁꯟ ꯁꯦꯟꯇꯔꯗ ꯂꯩꯕꯥꯛ ꯄꯨꯕ ꯅꯨꯃꯤꯠꯇ ꯄꯥꯡꯊꯣꯛꯈꯤꯕ ꯑꯦꯟ.ꯑꯥꯏ.ꯇꯤ. ꯃꯅꯤꯄꯨꯔꯒꯤ 13 ꯁꯨꯕ ꯀꯟꯚꯣꯀꯦꯁꯟꯗ ꯁꯔꯨꯛ ꯌꯥꯔꯗꯨꯅ ꯋꯥꯐꯝ ꯑꯁꯤ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯁꯥꯅ ꯐꯣꯡꯗꯣꯛꯈꯤꯕꯅꯤ꯫ ꯁ꯭ꯔꯤ ꯈꯦꯝꯁꯥꯅ ꯍꯥꯏ ꯏꯪ ꯀꯨꯝꯖꯥ 2027 ꯐꯥꯎꯕꯒꯤ ꯃꯅꯨꯡꯗ ꯚꯥꯔꯠꯄꯨ ꯆꯥꯎꯈꯠꯂꯕ ꯂꯩꯕꯥꯛ ꯑꯃ ꯑꯣꯏꯍꯟꯅꯕ ꯆꯪꯁꯤꯜꯂꯤꯕ ꯈꯣꯡꯖꯪ ꯑꯁꯤꯗ ꯇꯦꯛꯅꯤꯀꯦꯜ ꯏꯗꯨꯀꯦꯁꯟ ꯍꯥꯏꯕꯁꯤ ꯌꯥꯝꯅ ꯃꯔꯨ ꯑꯣꯏ꯫ ꯑꯦꯟ.ꯑꯥꯏ.ꯇꯤ. ꯃꯅꯤꯄꯨꯔꯗꯒꯤ ꯃꯍꯩ ꯇꯝꯕ ꯂꯣꯏꯔꯕ ꯃꯍꯩꯔꯣꯏꯁꯤꯡꯅ ꯕꯤꯛꯁꯤꯠ ꯚꯥꯔꯠ ꯑꯃꯗꯤ ꯕꯤꯛꯁꯤꯠ ꯃꯅꯤꯄꯨꯔ ꯑꯣꯏꯍꯟꯅꯕꯒꯤ ꯂꯝꯕꯤꯗ ꯑꯆꯧꯕ ꯊꯧꯗꯥꯡ ꯂꯧꯅꯕ ꯑꯥꯄꯤꯜ ꯇꯧꯔꯗꯨꯅ ꯃꯨꯈ꯭ꯌ ꯃꯟꯇ꯭ꯔꯤꯅ ꯍꯥꯏ ಆಕಾಶವಾಣಿ ಇಂಫಾಲ್ಗೆ ಪಾವ್ಗೆ ಸಕ್ತಂದ ಐಖೋಯ್ಗೆ ಸೇನಾಪತಿ ಪಾವ್ಮಿ ಎ ಹೆಖಿನಿನ ಸೇನಾಪತಿ ಜಿಲ್ಲಾಗೆ ಮತಾಂಗದ ಪೀಬ ಪಾವುತ
1: ಥೆಂಗ್ಲಬಸು ಥೆಂಗ್ನ ಕುಮ್ಗೆ ನೋಂಗ್ ಲಾಕ್ಪದಗಿ ಸೇನಾಪತಿ ಜಿಲ್ಲಾದ ಲೌ ಉಬಗಿ ಥವಾಕ್ ಲೋಯರೆ ಲೌ ಲಿಂಗ್ಬ ಲೋಯ್ಖರಾಬ ಮತುಂಗ್ಸಿದ ಹೊಜಿಕ್ತಿ ಲೌಮಿಸಿಂಗ್ ಲೌ ಪೆಂಗ್ಬ ಮದಿ ಲೌಫಮ್ಗೆ ಅತೈ ಸೇಮ್ಸಾಬಗಿ ಥವಾಕ್ ಕನ್ನ ಚಿನ್ನಾರಿ ಅದುಬು ಹೌಕಿಬ ನುಮಿತ್ ಖರಾನಿದ ನೋಂಗ್ ಕನ್ನ ಅಮಸುಂಗ್ ಲೆಪ್ತನ ಚೂಬುದಗಿ ಲೌಗಿ ಥವಾಕ್ತ ಅಪನ್ಬ ಖುದೊಂಗ್ಚಾದಬ ಖರದಿ ಮಯೋಕ್ನಾರಿ ಮಸಿಮಕ್ ಒಯ್ದುನಸು ಹೌಜಿಕ್ಕಿ ಒಯ್ನದಿ ಅಫಾಬ ಲೊರುಕ್ ಒಯ್ಗನಿ ಹೇಬಗಿ ಅಶಾದ ಲೈನಾರಿ ಅಮರೊಮ್ದನ ಹಂದಕ್ ನೋಂಗ್ ಲೆಪ್ತನ ಚೂಖಿಬ ಅದುದಗಿ ಉಖ್ರುಲ್ ಟೌನ್ ಮನಾಕ್ತಿಗಿ ಹೌರಗ್ಲಬ ಸೇನಾಪತಿ ಉಖ್ರುಲ್ ನಮ್ಖಾಯ್ದ ಚೆಲ್ಲಕ್ಪ ನೌರಿ ಲೈನಿ ತುರೆಲ್ಗಿ ಇಶಿಂಗ್ ಪಥೊರಕ್ತುನ ಉಖ್ರುಲ್ ಜಿಲ್ಲಾಗಿ ಖುಲ್ ಸಿಂಗ್ ನತನ ಸೇನಾಪತಿ ಜಿಲ್ಲಾಗಿ ಲೈವ್ ವಿಲೇಜ್ ಯೌನ ಖುಲ್ ಕಯಾದ ಲೊಬುಕ್ ಸಿಂಗ್ ಇಶಿಂಗ್ ತುಮ್ಜಿನ್ಖ್ರೆ ಕಂಗ್ಹೌದನ ಥೊರಕ್ಕಿಬ ಇಶಿಂಗ್ ಇಚೌ ಅದುನ ಲೈ ಖುಲ್ಗಿ ಮೆಟ್ರಿಕ್ ತನ್ ಲಿಶಿಂಗ್ ಮರ್ಫುದಗಿ ಮರ್ಫುತರಾರೋಮ್ ಒಯ್ಗದವ ಲೊಹುನ್ ಲಿಂಗ್ಖಿಬ ಲೊಫಮ್ ಸಿಂಗ್ ಪುಲಪ್ ತುಮ್ಖಿದುನ ಲೋಯ್ನ ಮಂಗ್ ಹೌಖ್ರೆ ಲಮ್ದಮ್ ಮಸಿಗಿ ಲೌಮಿ ಸಿಂಗ್ ಕೊಕ್ತ ಖುಟ್ ಹಬ್ನಾರೆ ಕುಮ್ ಅಮಾಗಿ ಚನ್ ಅಬ ಫೌ ಲೋಪಾಂಗ್ ಗಮ್ಲ ರೋಯ್ ಹೆಬಿಗಿ ಮಿ ಪಾಯ್ಬನ ಪೊಥಾಫಮ್ ಖಾಂಗ್ನಾದ್ರೆ ಥೆಂಗ್ಜರಬಸು ಕರಿ ಥೌರಂಗ್ ಲೋಖಟ್ಲಗ ಮಫಾಮ್ ಸಿಗಿ ಲೌಮಿ ಸಿಂಗಿ ಅವಾಬಸಿ ಖರಮಖಾಯ್ ಕೊಖನ್ನಬ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಮಸುಂಗ್ ಮಣಿಪುರ್ ಸರ್ಕಾರ್ನ ಅಖನ್ನಬ ಮಿಡಿಯಂಗ್ ಚಂಗ್ಬಿಬ ತಂಗೈ ಫಾದೆ ಸೇನಾಪತಿ ಜಿಲ್ಲಾಗಿ ಲೌ ಉ ಸಿಂಗುಗಿ ಥಬಕ್ ಅಸಿ ಮಪುಂಗ್ ಓಯ್ನ ಥಗ್ ಲೌ ತೆರೆಸ್ ಫಾರ್ಮಿಂಗ್ ಅಮಸುಂಗ್ ತಂಪಕ್ ಲೌಗಿ ಮಪಲ್ ತಂಗೆ ಪಮ್ಲೌ ಖರಶು ಸಿಜಿನದವದಿ ನತ್ತೆ ಮಹುಶನ ನೊಂಗ್ಜು ಥ ಮತಮ ಅಸಿ ಎಂಗ್ಸಂಗ್ ನಪಿ ಮನ ಮಸಿಂಗ್ ಥಾಬ ಪುಥೋಕ್ ಮರಂಗ್ ಕಾಯ್ನ ಪುಥೋಕ್ಪ ಮತಮ್ನೆ ಅದುಬು ನೋಂಗ್ ಯಾಮ್ನ ಚೂಬ ಅಮಸುಂಗ್ ಮಣಿಪುರ್ಗಿ ಇರಾಂಗಿ ಚೈಥೆಂಗ್ ಫಂಗ್ಬನ ಪೋಟ್ ಯಂಫಮ್ ಲೈತಬಗಿ ಅವಬ ಅಮದಿ ಪುಥೋಕ್ ಸಿಂಗ್ ಪತ್ ಪುಮ್ದುನ ಮಂಗ್ಬಗಿ ಖುದೊಂಗ್ಚಾದಬ ಕಿಯಾ ಮಯುಗ್ನಾರಿ ಮಸಿನ ಜಿಲ್ಲಾಸಿಗಿ ಮಿಯಾಮ್ ಮಪುಂಗೊಯ್ನ ಲೌಮಿ ಸಿಂಗಿ ಇಕೋನೊಮಿದ ಚೌನ ಶೋಕಲ್ಲೆ ಅಮುಕ್ಸು ನೋಂಗ್ ಅಸಿನ ಚಿಂಗ್ ನಿಂಗ್ ಖಾಯ್ಬ ಲೈಬಕ್ ಕಿಂಥಾಬ ಲಂಬಿ ನಮ್ಥಾಬದಗಿ ಜಿಲ್ಲಾ ಅಸಿಗಿ ಲಂಬಿ ಕಿಯಾ ಫೌನಬ ವಾವನ ಅವಾಬ ಮಥಕ್ತ ಅವಾಬದ ಅವಾಬ ಹಬ್ಲೆ ಹೌಜಿಕ್ ಹೌಜಿಕ್ ಸೇನಾಪತಿ ಜಿಲ್ಲಾಗಿ ಒಯ್ಯರಿಬ ನೋಂಗ್ ಚಿಂಗ್ ಅಮಸುಂಗ್ ಲೌ ಉ ಸಿಂಗುಗಿ ಫಿವಾಮ್ಗಿ ಮತಾಂಗ್ದ ಲೌ ಮಿ ಅಮನ ಅಸುಮೈನ ಹೈ
5: ಚತ್ಕಿಬ ಚಹಿ ಕಯಾದ ಇಸಿಂಗ್ ಇಚಾವನ ಮರಂ ಒಯ್ರಗ ಲೌಬು ಯಾಮ್ನ ಮಾಂಗ್ ತಕ್ ಹನ್ಬ ಅತ್ರಗ ಇಸಿಂಗ್ನ ಥುಂಜನ್ಬ ಮಯಾಮ್ ಥೋಕ್ಕಿಬ ಗುಮ್ ಕುಮ್ಸಿಸು ಅದುಮಕ್ ಸೋಶಿಯಲ್ ಮೀಡಿಯಾ ಖರದ ಅಕೋಯ್ ಉಬ ಫಂಕಿ ಉಖ್ರುಲ್ ಸೈಟ್ಗೆ ಚೆಂಥರಕ್ಪ ತುರೆನ್ ಖರ ಸೇನಾಪತಿ ಡಿಸ್ಟ್ರಿಕ್ಟ್ಗೆ ಬೋರ್ಡರ್ ಥಂಗ್ಬ ಲಾಯ್ ಹೇನ ಕೌಬ ಪೂಮೈಗಿ ಖುನ್ ನ ಉಬ ಲೌ ಮಯಾಮ್ ತುರೆನ್ ಮತಾಯ್ ಥಂಗ್ಬಸಿಂಗ್ ಇಸಿಂಗ್ನ ಥುಂಜನ್ಬ ಅಮೋದ್ ಅಕಾಯ್ ಕಯಾನ ನನ್ಸನ್ಬ ಇಸಿಂಗ್ನ ಪೂಖಿಬ ಲೌಬುಕ್ ಮಯಾಮ್ ಅದು ಸೋಶಿಯಲ್ ಮೀಡಿಯಾ ಖರದ ಅಕೋಯ್ ಉಬ ಫಂಗೆ ಅದನ್ನ ಮಾಂಗ್ ತಕ್ಕಿಬ ಲೌ ಮಪುಸಿಂಗ್ ಕಮ್ದೌಗನಿ ಖಲ್ಲುಬದ ಥಮೋಯ್ ಖರ ಸೋಯಿ ಅದನ್ನ ಕನ್ಸರ್ನ್ ಅಥೋರಿಟಿಸಿಂಗ್ನ ಮೀಡಿಯನ್ ಖರ ಚಂಗ್ಬಿನಬಸು ಅಪೀಲ್ ತೌನಿಂಗಿ ಲೌಬ ಅಕೋಯ್ನ ಹಾರ್ಟಿಕಲ್ಚರ್ಗೆ ಪೊಥೋಕ್ ಪುಥೋಕ್ಪ ಮತಮ್ಸು ಓಯ್ ಅದುಬು ನುಂಗಾಯ್ತಬದಿ ಅಕೋಯ್ ಮಣಿಪುರ್ಗೆ ಇರಾಂಗ್ ಅಸಿನ ಮರಂ ಒಯ್ರಗ ಪೋತ್ ಯೋನ್ಫಮ್ಸೆ ಮತಿಕ್ ಚಾನ ಫಂಗ್ದಬ ಚಥೋಕ್ ಚಚಿನ್ಸೆ ಹಾನ್ ಗುಮ್ನ ಯಾದಬಗಿ ಪೊಥೋಕ್ ಮಯಾಮ್ ಪುಥೋಕ್ನರಬಸು ಅದುಮ್ ಮಾಂಗ್ ತಾಕ್ಕಿಬ ಯೋನ್ಬ ನಂಗ್ದರಗ ಪುಮ್ಕಿಬ ಮದುಗುಂಬಸು ಮಯಾಮ್ ಯಾವ್ನಾರೆ ಅದುಗ ಇರಾಂಗ್ ಅಸಿನ ಮರಂ ಒಯ್ರಗ ನೋಂಗ್ಮಗಿ ತಂಗೈ ಫದನ ಚಂಗ್ದಬ ಯಾದಬ ಅಚಾ ಅಥಕ್ಕಿ ಪೊಲ್ಲಂ ಕಯಾ ಮಪಾಲೋಮ್ದಗಿ ಮತಿಕ್ ಚಾನ ಪುರಕ್ತಬ ಅದುಗ ಫಂಗ್ಬ ಒಯ್ರಸು ಮಮನ್ ಸಿ ಫಂಗ್ ಏಂತ ಹೆಂಗಲಕ್ಪದಗಿ ಲೇರಿಬ ಪ್ರಜಾ ಮಯಾಮ್ಸೆ ಯಾಮ್ನ ವಾನರೆ ಅದು ಒಯ್ನಮಕ್ ಚಹಿ ಅಸಿದದಿ ನೋಂಗ್ಸೆ ಚಾಂಗ್ ನಾಯ್ನ ಪಿಬಿರಬದಿ ಹೌಸೆ ಮತಿಕ್ ಚಾನ ಲೋಕನಿ ಹೈಬಸಿಸು ಲೌಬ ಮಿಯಾಮ್ಗಿ ವಾಖಂದ ಅದುಮ್ ಪಾನರಿ
1: ಸೇನಾಪತಿ ಜಿಲ್ಲಾದ ಅಮಂಗ್ ಚಹಿದ ಬರಕ್ ಅಮಸುಂಗ್ ಸೇನಾಪತಿ ತುರೆಲ್ನ ಚಿಂಬನ ಇಶಿಂಗ್ ಇಚೌ ಥೋಖನ್ದುನ ಅಮಂಗ್ ಅತಾಕ ಯಾಥೋಕಿ ತುರೆಲ್ ಮಪನ್ದ ಲೈಬ ಲೌಫಮ್ ಸಿಂಗ್ ಪಕ್ಸನ್ನ ಮಂಗನ್ ಖಿಬದಗಿ ಮಫಾಮ್ ಸಿಂಗ್ದುಗಿ ಲೌ ಲೋಕ್ಪ ಗಮ್ಖಿದೆ ꯃꯃꯥꯡ ꯆꯍꯤꯗ ꯏꯆꯥꯎꯅ ꯑꯋꯥꯕ ꯅꯪꯍꯟꯈꯤꯕ ꯑꯗꯨꯒꯤ ꯌꯦꯡꯂꯒ ꯀꯨꯝꯁꯤꯗꯤ ꯗꯤꯁꯇ꯭ꯔꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟꯅ ꯀꯨꯝꯒꯤ ꯅꯣꯡ ꯂꯥꯛꯇ꯭ꯔꯤꯉꯥꯏ ꯃꯥꯡꯑꯣꯏꯅꯅ ꯗꯤꯁꯑꯁꯇꯔ ꯃꯦꯅꯦꯖꯃꯦꯟꯒ ꯃꯔꯤ ꯂꯩꯅꯕ ꯑꯦꯋꯥꯔꯅꯦꯁ ꯀꯦꯝꯄꯦꯟ ꯌꯥꯎꯅ ꯊꯕꯛ ꯈꯔꯗꯤ ꯄꯥꯏꯈꯠꯄ ꯂꯩꯈ꯭ꯔꯦ. ꯃꯁꯤꯃꯛꯇꯤ ꯀꯨꯝꯒꯤ ꯅꯣꯡ ꯂꯥꯛꯄꯗ ꯃꯤꯌꯥꯝꯅ ꯃꯤꯀꯨꯞ ꯅꯍꯨꯟꯁꯤꯡꯅ ꯑꯦꯂꯔꯠ ꯑꯣꯏꯅ ꯂꯩꯅꯕꯅꯤ. ꯍꯧꯖꯤꯛ ꯂꯥꯛꯂꯤꯕ ꯋꯥꯐꯝꯁꯤꯅ ꯈꯨꯗꯣꯡꯊꯤꯕ ꯑꯃꯗꯤ ꯈꯨꯗꯣꯡꯆꯥꯗꯕꯁꯤꯡ ꯃꯥꯌꯣꯛꯅꯔꯕ ꯃꯇꯝꯁꯤꯗ ꯀꯔꯤ ꯇꯧꯒꯗꯒꯦ ꯍꯥꯏꯕꯁꯤꯅꯤ. ꯀꯨꯝꯒꯤ ꯅꯣꯡ ꯂꯣꯏꯒꯗꯕ ꯃꯇꯝꯗꯤ ꯋꯥꯠꯂꯤ.

0: ಮತ್ತೆ ಫೋನ್ ಕುಸರಿ. ಹಲೋ ಹಲೋ ಹಲೋ ಹಲೋ. ಅದುಮ್ಸು ಟೆಲಿಫೋನ್ ತೊಗೊಬಿರು ಅಪ್ಪಾಂಬ ಫಿಲ್ಮ್ ಸೇ ತಾವಿಯು ತಮ್ಸಿರಿಬ ಮೊಬೈಲ್ ನಂಬರ್ 8798830293. ಹಲೋ ಹಲೋ
1: ಹಲೋ,
0: ಗುಡ್ ಈವ್ನಿಂಗ್.
1: ಕರಿ ಹೂಗೆ ಹೈನ ಲಾತಿಬ ಇತ್ಲಬ ಥಮುಯಿಗಿ ಲೈಕೊಂಡಿದ.